ಮುಖಃ ನಕ್ಷತ್ರನೇಮಿರ್ ನಕ್ಷತ್ರೀ ಕ್ಷಮಃ ಕ್ಷಾಮಃ ಸಮೀಹನಃ ಯಜ್ಞ ಯಜ್ಞೋ ಮಹೇಭ್ಯಶ್ಚ ಕ್ರತುಃ ಸತ್ರಂ ಸತಾಂ ಗತಿಃ ಸರ್ವದರ್ಶೀ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ ಸುವ್ರತಃ ಸುಮುಖಃ ಸೂಕ್ಷ್ಮಃ ಸುಘೋಷಃ ಸುಖದಃ

ರತನಮರುಲ ವರ ಮಡಿಗೆ ನಟ ವಿಭೀಷಣ ಭಟ್ಟ ಮುಗಟ್ಟ ನಟ ರತನಮರುಲ ವರ ಮಡಿಗೆ ನಟ ವಿಭೀಷಣ ಭಟ್ಟ ಮುಗಟ್ಟ ನಟ ಎದಗ ಅಯೋಧ್ಯಗು ಏಲಿಗಟ ಇಂದ್ರಾಹುಲ ಕೋಕೊಲು ವಿಚ್ಚ ನಟ ಎದಗ ಅಯೋಧ್ಯಗು ಏಲಿಗಟ ಇಂದ್ರಾಹುಲ ಕೋಕೊಲು ವಿಚ್ಚ ನಟ ಹೊಸಗ ಶ್ರೀ ವೆಂಕಟಗಿರಿ ನಿವಾಸ ಮಠ ಭುವನ ಮುಲು ರಂಗುನ ಧರಿಜ ನಟ ಹೊಸಗ ಶ್ರೀ ವೆಂಕಟಗಿರಿ ನಿವಾಸ ಮಠ ಭುವನ ಮುಲು